0: ಇದ ಹಾಸ್ಪಿಸ್ ಪಾಲಿಸಿ ಎಸ್ ಎಲ್ ಐ ಸಿ ಲೈಫ್ ಜೀವಿತ ರಕ್ಷಣ ಒಪ್ಪಿಮಿಯನ್ ಟೈಮಿರುವ ಲೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ ಎಕ್ದಾಸ್ ಹಾರಸೆ ಹೆಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮಿನ್ ಮಾವಕಮಿನ್
1: ಕಲ್ ಪಾವತಿ ಅವಲಕ್ಷಣ ನೋವಿ ಫಿನಿಶಿಂಗ್ ಮಹಾಲಕ್ಷ್ಮ ಕಲರ್ ಸಮಯ
2: ಪ್ರತೀಕ್ಷಾವ ಕ್ಯಾಸ ಉನ ಅಂಕಪಟ ವೇದನ ತುರನ್ ಕರನ ದಿವ್ಯಮಯ ಔಷಧಯ ಸೆವನಗಲ ಮಧುಕಾ ಕ್ಯಾಸೆಟ್ ಪೆನಿಯ ಸೆವನಗಲ ಆಯುರ್ವೇದ ನಿಷ್ಪಾದನೆಯ ಅಪೇ ವೆದಕಮ ಅಪೇ ಉರುಮಯ ಹತ್ತಲಿಸ್ ವಸರಕ ಅಭಿಮಾನಯ ಸೆವನಗಲ ಆಯುರ್ವೇದ ಪಿಂದೋಯ ಹತ್ತಲಿಸ್ ಹತೈ ದಿಸ್ಸಕೈ ದಿಸ್ತುನೈ ಪಾಸೆ ಹತ್ತಲಿಹ
3: FM ಅನುಪಹ FM ಅನು ಹತರೈ ದಶಮ ಅಟ ನೆತ್ FM
4: ವೇಲಾವ ಒಬ ವೆತ ಗೆನ ಎನ್ನೇ
5: සිින්දරෙල්ලාගේ මන්නං ඉන්න මාව බේරගන්න කවුරුත් තැනකම්.
6: අපේ දරුවන් අපට වඩා ඉදිරියෙන්. ඉතින් ඇගේ කතාව ලියන්න ඇයට ඉඩහරින්න. කමර්ෂල් ක්‍රෙඩිට්.
7: උදැස්සන 6 විනාඩි 45.

0: Dunu Mavata.
1: Brought to you by
2: Akunulake Namahubavana Ratapurama Rasa Ganayana. Aulesam Rasa Karakana. Mather Freela Noodles. Taste a Trustaka.
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂದ ಸಿವದಗಲ ಕಮಲ್ ಬಂದುಡ ವೇದ ಪಹತಾ ಹಬುವನ್ನ 0773 273 540
4: Siloam Green Life Plantation within Anagatheta Agana Ayojanayak Denmamathanna 0111 437 12 50

0: Anu Mavata.
1: Brought to you by
2: Akunu Lake Namahubavan Ratapurama Rasa Ganayana Aule Sama Rasa Karakana Mother Freela Noodles Taste Ke Trust Ke
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಉಪಟ ತಿಬಿನ ಓ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತಾ ಹಮುವನ್ನ ಬಿಂದು ಐ 773 273 540
4: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವತಿನ್ ಅನಾಗತೀಯ ಅಗನಾ ಆಯೋಜನೆಯ ದನ್ಮಮತನ್ನ ಬಿಂದು ಐ 1 437 12 50
0: ಏಕ ದೇ ದುನು ಮಾವತ.

ಇಡ್ ಬಸ್ಸೆ ಕೌದ್ಮೆ ಉದಯ ಚಾನಿ ದವಲ್ಡ್ ಜಾನು ಹತರಟ ಹತರಟ ಅಸ ಶ್ರೇಯಾನಿ ಅಕ್ಕ ಮೆಸೇಜ್ ಕೆಲ್ಲ ತಿನ್ನುವ ಬೆಸ್ಸಿಂದು ಟಿಕ್ಕ ಒಕ್ಕ ಮಹಾನ್ ನೆಗೆದು ಕರೆಗಾನ್ನ.